ಲಾಲ್ ಚೋಲಾ ಡಬ್ಬಲ ರೂಪಾಯಿ ಒತ್ತಿದ್ದಲ್ಲ ಗಮ್ಮ ಲಾಲ್ ಚೋಲಾ ಡಬ್ಬಲ ರೂಪಾಯಿ ಒತ್ತಿದ್ದಲ್ಲ ಓ ಕಾಕಾ ಓ ಕಾಕಾ ಓ ಕಾಕಾ ಹೇ ದೇಯಾ.